ನಾರಾಯಣ ಅಬ್ಬಯ್ಯೋ ಬತಾಯಿ ಬೇಗೋಶ್ರೀ ಹರಿವಂಶ ಪುರಾಣ ಹರಿವಂಶ ಪ್ರಭಾವ ಕತಿ ಕುರಾಕು ವಿಸ್ತಾರ ಸುನ ಸೌನ ಗಾಲಿ ಬನಿಕನ ಸೌನ ಗಾಲಿ ನಾಮರಿಗೆ ಅಠಾಸಿ ಹಜಾರ ವಿಶೇಷ ಪ್ರತಿ ಗುರು ಶುದ್ಧ ಚಿಟ್ಟಿ ಬತಾನು ಭಯರಾಗಿ ಸ್ವಯಂ ಕಥಾ ಲ್ಯಾಯರ ಯಥಾಪಟ್ಟಿ ಕೇ ಬೋತ ಭನ್ನ ಜಸ್ತೈ ಜನ ವೈಷ್ಣವ ಪಾಯನೆ ನಾಮರಿಕ ಕುರುಟೇರ ರಾಜ ಜನ್ಮೆ ಬತಾನು ಭಯರಾಗಿ ಸ್ವಯಂ ಕಥಾ ಲ್ಯಾಯರ ಹಾಮ್ರಾ ಆದರಣೀಯ ಶ್ರೋತಾ ಮಹಾನ್ ಭಾವರು ಮಲಿಕನ ಯು ಕಥಾ ಪ್ರಸ್ತುತ ಹಜಾರ ಅಬ ತೆಸೈ ಮೌಕಾ ಯಥಾಪಟ್ಟಿ ಕೇ ಭಾರಿಗೆ ಜಸ್ತೈ ತ್ಯಾಂಬಾಟ ವಂಶಹರು ಅಲ್ಲಿ ಬಢ್ದೈ ಬಢ್ದೈ ಗಯೋ ಅನಿಖೇರಿ ಉತ್ತಪಟ್ಟಿ ಕೇ ಭೋ ರೋಹಿತ ಆಮನು ಭೋ ಅನಿಖೇರಿ ಅವ ಸಬೈ ಕುರಾ ರಾಮ್ರೋ ಭೋ ತತ ರಾಜಾಕ ಜೋ ರೋಗ ಪನಿ ಘಟೋ ಸಬೈ ಕುರಾ ಜೋ ಜಾತಿ ಭಯೋ ಉತ್ತಪಟ್ಟಿ ಜಸ್ತ ಭೋ ಅವ ದುಃಖ ಸುಖ ಭನ್ನೆ ಕುರಾ ತೋ ಆಫುಲೆ ಲಿಯರ ಆಯೋ ಕುರೋ ಆಫುಲೆ ನಬಿಹರಿ ಕನ ಹೋದೈ ಮಹಾರಾಜ ಅನುಷ್ ಅಲೆ ಯತತ್ಯ ಪತಿತ ಬಿಂದು ಮಾತು ಗರ್ಭ ಶ್ರತಾನಿ ಜ ತದ್ದೇನ ಲಿಖಿತ ಮಹಾವಿ ಸುಖದ ಘೋಷಭ ಅಶುಭ ಅನಿಖೇರಿ ಅವ ಜನ ಸುಖೈ ದಿನ ಬನಿ ಜನ ಹೋ ಅವ ಯಥಾಪಟ್ಟಿ ಜನ ದಿನ ಜೋ ಆಮಾ ಗರ್ಭ ಮಹಾವೀರ ಜೋ ಬಿಂದು ಬನೇ ಜೊ ಥೋಪ ಪರ್ಯ ಪರಿಸಕೆ ಪಿ ಉಪರಾಂತ ತೋ ಛೈಟ ಪರಮಾತ್ಮ ಪ್ರಭು ಭಗವಾನ್ ಲೇಖಿದೇಖಿದೇಖಿದೇಖಿ ಓಹೋ ಆಯು ಕರ್ಮ ಚ ವಿತ್ತ ಚ ವಿದ್ಯಾನಿ ಧನವೀವ ಛ ಪಂಚಾಯತಾನ್ಯ ಸೃಜಂತೆ ಸುಗರ್ಭ ಶೈವ ದೇಹಿ ಲಭ ತಿಮ್ರೋ ಆಯು ಯತಿ ತಿಮ್ರೋ ಕರ್ಮ ಯತಿ ತಿಮಿಲ ಸುಖ ಯತಿ ದುಃಖ ಯತಿ ಧನ ಯತಿ ಸಂಪತ್ತಿ ಯತಿ ಹರೇ ಕಿಸಮ ಜೊ ವಿಶೇಷ ಬೀಜರು ಯತಿ ಛರ ಛರಿ ಯತಿ ಶ್ರೀಮಾನ್ ಯತಿ ಶ್ರೀಮತಿ ಯತಿ ಸಾರಾ ಸಂಪೂರ್ಣ ಕುರ ಹರ ಅನಿ ಜತಿ ಲೇಖಿದೇಖ ಛ ಜಸ್ತು ಲೇಖಿದೇಖ ಜಸ್ತಾಕ ತಸ್ತೋ ಹಜಾರ ಹಾಮಿಲಿ ಬಹುನು ಪರ್ವಛ ಎ ಮಹಾರಾಜ ಅನುಷ್ ಅನಿಖೇರಿ ತೋ ಲೇಖೇಕ ಕುರ ಮಜ ಫರಾಗ ಹುನೈ ಅನಿ ಜಬ ತೆಸ್ತೋ ಸಾರಾ ಸಂಪೂರ್ಣ ಕುರ ಹೋ ಮೇರೆ ಜೊ ಛೈಟ ಲೇಖಿದೇಖ ಯಸ್ತು ಹೋ ಅನಿಖೇರಿ ಮೈಲೆ ನಬಿಹರಿಕನ ಕಿನ ಹುಂತ್ಯ ಭಂಚೌ ಹಜಾರ ಹಾಮಿ ತೆಸ್ ಕಾರಣ ಹುನೈ ಪನಿ ಹೋ ಅನಿ ಜಬ ತೆಸ್ತು ತೆಸ್ತ ಕಿಸ್ಮತಿ ಕರಿಕನ ಬಿ ಬಹುನು ಪರ್ಸ ಮಹಾರಾಜ ಅನುಷ್ ಅವ ಜನ ಆಫೇ ಕರ್ಮಕ್ಕ ಫಲಹರು ಜನ ಸುಕೈ ಕಿಸಮ ಫಲಹರು ಅನಿಖೇರಿ ಕರ್ಮ ಬನ್ನ ಕುರ ಜನ ಸುಕೈ ಕರ್ಮ ಕುಕರ್ಮ ಕುಕರ್ಮ ಅಪ್ಠ್ಯಾರ ಅಪ್ಠ್ಯಾರ ಕುರ ಭೋಗ್ನು ಪರ್ಸ ಅಪ್ಠ್ಯಾರ ಅಪ್ಠ್ಯಾರ ಚಿಜರು ಅಲ್ಲಿ ಹರೇ ಕಾರ್ಯ ತೆಸ್ತು ಕರ್ಪರ್ಸ ಅನಿಖೇರಿ ಉತ್ತಪಟ್ಟಿ ಕರ್ಮ ಅದೇ ಅಪ್ಪ ಯಾವ ಸಾರೇ ರಾಮ್ರೋಪರ್ಸ ಪರೋಪಕಾರ ಪುಣ್ಯಾಯ ಪಾಪ ಆಯ ಪರಪೀಡನಾಥ ಭರ ಬಣ್ಣ ಕಹಲೆ ಕುರು ಭೇ ವ್ಯಾಸ ಗುರುಲೆ ಅನಿಖೇರಿ ಅವ ಯತ್ರ ಜನ ಸತ್ರ ಅಠಾರ ಪುರಾಣ ಉಹಾಂ ಸೃಷ್ಟಿ ಸೃಷ್ಟಿ ಜಮ್ಮ ದುಟಾ ಕುರ ಮಾತ್ರ ಭೇಟ್ನ ಭೇಛ ಛೈನ ಹಜುರ ಅರು ಕುರೇ ಛೈನ ಹರಿಪಸದಿ ಹಾಮಿ ಯತ್ರ ಯತ್ರ ಕುರಾರು ಹಾಮಿ ಬತಾಂದ್ರೆ ವ್ಯಾಖ್ಯಾ ಅನಿ ತರ ಅವ ಯೋ ದೋಡಾ ಕುರ ಭಾಗ ಕುರೇ ಛೈನ ರ ಅವ ಕಸ್ತು ದೋಡಾ ಕುರ ಪರಿ ಪರೋಪಕಾರ ಪುಣ್ಯ ಆಯ ಹಜುರ ಹಾಮಿ ಪುಣ್ಯ ಖೋಜೌ ನೆ ಪುಣ್ಯ ಖೋಜ್ನೆ ಮಾನಿಸ್ಲೆ ಕೇ ಪರೋಪರಿ ಪರೋಪಕಾರ ಕಸೋ ಗರ್ನೆ ಸಂಪೂರ್ಣ ಪ್ರಾಣಿ ಜತಿ ಸಾಸ ಭಯ ಜಂತು ಜತಿ ಸಪೋ ಪರ ಮಹಾರಾಜ ಹೇಳ ಮನುಷ್ಯ ಭೇ ಪಶು ಭೇ ಪಕ್ಷಿ ಭೇ ಕಿರಾ ಭೇ ಫಟಾಕಿರಾ ಭೇ ಹರೇಕ ಭೇ ಮಾಛಾ ಭೇ ಭಗವತ ಭೇ ಆದಿ ಸಾರಾ ಜುಮ್ರಾ ಉಪಿಯಾ ಘೋಷಣ ಯಸ್ತ ಆದಿ ಇತ್ಯಾದಿ ಕಿರಣಾ ಸಾರಾ ಸಂಪೂರ್ಣ ಚೀಜ ಪರೋಪಕಾರ ಎವಡಾಕ ಮಾತ್ರ ಗರ್ನೆ ಹೋಯ್ ಪರೋಪಕಾರ ಭನ್ನೆ ಕುರ ಎವಡಾಕ ಮಾತ್ರ ಗರ ಎವಡಾ ಟನ್ನ ಖಾನದೇನಿ ಅರ್ಕೋ ಜೊ ಭೋಗೈ ತೆಸೈ ಜೊ ಕುರ್ನೆ ಬಸಿರಾಕ ಅನಿಖೇರಿ ಜಬ ತೆಸ್ತು ಗರ ಕೈಲಿ ಪುಣ್ಯ ಹೋದೈನ ಹೇಳ ಅನಿಖೇರಿ ಪರೋಪಕಾರ ಗರ್ನೆ ಪರೋ ಪುಣ್ಯ ಖೋಜ್ನೆ ಮಾನ್ಸೆ ಪರೋಪಕಾರೈ ಗರ್ನುಪರ್ಸ ಅನಿಖೇರಿ ಜಸ್ಲೈ ಜೊ ಪಾಪ ಚಾಹಿಯೋ ಅರ್ಕಲಾ ಪೀಡಾ ನೈ ದಿನುಪರ್ಸ ಲಹರೆ ಅನಿಖೇರಿ ಅಬ ಯಸ್ತ ಮನ್ಲೆ ಭೋ ಪಚನ್ಲೆ ಭೋ ಕರ್ಮಲೆ ಭೋ ಹರೇ ಕಿಸಮಲೆ ಗರಿಕನ ಜೊ ಪೀಡಾ ಮಹಾರಾಜ ಅನುಷ್ ಅನಿಖೇರಿ ತೋ ಪೀಡಾ ಪೀಡಾ ಭನ್ನೆ ಚಿಜ ಅನಿಖೇರಿ ಕಸ್ತು ತೋ ಭನ್ನೆ ಜೊ ಅರ್ಕಲಾ ಜೊ ಪೀಡಾ ದಿನು ಸಾರೈ ನರಾಮ್ರೋ ಕುರ ಹೋ ಜಮ್ಮಾ ಜೊ ದಾನ ಚಾವಳ ಹುಂಚನ್ ಹೈ ಭರ ಜೊ ಉತ್ತಪಟ್ಟಿ ಶಾಸ್ತ್ರ ಬತಾಯಿಯೋ ಯಶಮುನಗಾದಿ ನಾಮರಿಕ ಅಠಾಸಿ ಹಜಾರ ಶಿಷ್ಯರು ಹೋ ಭನಿಕನ ಅಠಾಸಿ ಹಜಾರ ಶಿಷ್ಯರು ಪ್ರತಿ ಗುರುಸುತ ಪೌರಾಣಿಕ ಬತಾನು ಭೇಗ ಜನ ಕಿಸಮ ಕಥಾ ಹೋ ಶೈಲೀ ಕಥಾ ಲ್ಯಾರ ಹಾಮ್ರಾ ಜನ ರಾಜ ಜನ್ಮೇ ಜಯಲಾಯ ವೈಷ್ಣವ ಪಾಯನ ನಾಮರಿಕ ಗುರುಲೆ ಬತಾನು ಭೇಗ ಜನ ಕಿಸಮ ಕಥಾ ಹೋ ಶೈಲೀ ಕಥಾ ಲ್ಯಾರ ಹಾಮ್ರಾ ಆದರಣೀಯ ಶ್ರೋತಾ ಮಹಾನುಭಾವರು ಬಂದಿಕನ ಯೋ ಕಥಾ ಪ್ರಸ್ತುತ ಕರಿಯೋ ಅವ ಯೋ ಕಥಾಲೆ ಗರ್ದಾಖೇರಿ ಮೋ ಧರ್ಮ ಅರ್ಥಮ ಸಂಪತ್ತಿ ಕಾಮನಾಮ ಇಚ್ಛಾ ಮುಕ್ತಿಮ ಗತಿ
चार किसिमको फल मिलोस् भनेर भन्ने र अडैया शनिश्वरहरू

ಆನಂದ ಕಂದ ಶ್ರೀ ಸಚ್ಚಿದಾನಂದ ಭಗವಾನ್ ಕೋ ಜೈ, ಶ್ರೀ ಸದ್ಗುರು ಮಹಾರಾಜ ಕೋ ಜೈ. ಪ್ರೇಮ ಚಿತ ಬೋಲಿಯೇ ಶ್ರೀ ಆನಂದ ಕಂದ ಸಚ್ಚಿದಾನಂದ ಭಗವಾನ್ ಕೋ ಜೈ, ಶ್ರೀ ಸದ್ಗುರು ಮಹಾರಾಜ ಕೋ ಜೈ, ಸಬೈ ಗುರು ಪರಿವಾರ ಕೋ ಜೈ, ಸಬೈ ಸಂತ ಮಹಾತ್ಮ ಕೋ ಜೈ.